sren wo area mo nyina ene wo ye be her part sadia wo ye bia ye ntire ba bia won sanka ye na won saka na wo ye deda ebi mo se wo ye dwe sadia wo ye bia ye e wrapi be made en krofo di twa wo mpoa no wo be nyam na broso